ವಾದ ಅಂಗಸಿದ ಯಕಾಯ್ ರೋಲ್ ಸಂದೋಕ್ ಜಬಲೊಯ್ಸರೆ ಗಸಿಗೆ ಯಕಾಯ್ ರೋಲ್ದ ಪೆನಾ ಸೈಸಕ್ಕಿಬ ಲೈಶ್ರಮ್ ಲೈಬಾಗ್ ಮಜಾ ಇಮಾ ಲೈಬಾಗ್ಪು ಸೈಥಾಜಬ ಇಸೈ ಕೋರಸ್ಗೆ ಸೈಸಕ್ಪಸಿಂಗ್ನ ಸಪ್ಪನಿ ಸೈರಿಂಗ್ಬ ಖುಮಂತೆಂ ಪ್ರಕಾಶ್ ಲೈಶೋನಿಸೈಗೆ ಸೈಸಕ್ಕಿಬಸಿಂಗ್ ಇಲ್ಲಾಂಗ್ಬಂ ನೇತ್ರಜಿತ್ ಅಸೆಂ ಬಿಮ್ಲಾ ಮದಿ ಸಂಜೆನ್ಬಂ ಬನ್ಕಿಂ ಚಂದ್ರ ಸೈರಿಂಗ್ಬಸಿಂಗ್ ಮಥಂಗ್ ಸಿಟ್ನ ಎ ಇರಾಮಣಿ ಸಿಂಗ್ ವಿಜೇಂದ್ರ ಕುಮಾರ್ ಶರ್ಮಾ ಮದಿ ಎನ್ ಸಿ ಸನಾತೊಂಬಿ ಥೊರಂ ಸಂದೋಕ್ನ ತಹಂಜರಿಬ ಅಸಿ ಆಕಾಶವಾಣಿ ಇಂಫಾಲ್ಗೆ ಎಫ್ ಎಂ ಸಂಗಾಯಿ ಚನಲ್ದಗಿನಿ ಹೌಸಿಂಗ್ ಸೆನ ಲಸಿದ ಗಸಿ ನೋಮಗೆ ಮಖ ತಾನ ಜಥಜರಕದಬ ಥೊರಂ ಸಿಂಗ್ ಸಂಲಪ್ನ ನಿಂಗ್ಸಿಂಗ್ಜರಿ ಅಯು ಪುಂಗ್ ತರುಕ್ ಮಿನಿಟ್ ತರ ಥಮ್ಜರಿ ಸಿದಹಿದ ಲೈಬಾಂಗ್ನಿಂಗ್ ಬೈಸೈ ಸಿಂಗ್ ಮಥಂಗ್ ಮಥಂಗ್ ತಹಂಜಗನಿ ಪುಂಗ್ ತರುಕ್ ಮಿನಿಟ್ ತರ ಮಂಗ ಪುಂಗ್ ತರುಕ್ ಮಿನಿಟ್ ಕುನ್ಮಂಗ ತೊಂಗಾನ್ ತೊಂಗಾನ್ಬ ಸೈಸಕ್ಬ ಸೈಸಕ್ಪಿ ಸಿಂಗ್ದಗಿ ಮತಮ್ ಇಸೈ ಸಿಂಗ್ ಲಾಂಥೊಕ್ಚಗನಿ ರೇಡಿಯೋ ಕ್ಲಾಸ್ ಚನಿ ಹುಂಭುಮ್ದೊಯ್ ಸುಬ ತಾಂಕಕ್ ಥಮ್ಜರಿ ಅಯು ಪುಂಗ್ ತರುಕ್ ಮಿನಿಟ್ ನಿಫು ಪುಂಗ್ ತರೇಟ್ ಖೊಂಜಲ್ ನಾಚೋಮ್ ಗಸಿಗೆ ನಾಚೋಮ್ದ ಥಮ್ಜರಿ ಲಿಗೆಲ್ ಫೋನಿನ್ ಪ್ರೋಗ್ರಾಮ್ ಥಮ್ಜರಿ ಬಹಿರಂ ಶಮದಾನ್ ಶಮಾರೋ ಲಿಸಿಂಗನಿ ಕುಂತರುಕ್ ಎಕ್ಸ್ಪರ್ಟ್ ಉನ್ನ ಲಿಂಗ್ಸಿನ್ ಬಿಗದಬ ಸಿ ಎಚ್ ಮೊಮೋನ್ ಅಡ್ವೊಕೇಟ್ ಉನ್ನದನ ವರಿ ಒತ್ತಾಯ ಸಬಿಗದಬ ಸುಜಾತಾ ಲೊಯ್ತೊಂಬಂ ಥೊರಂ ಅಸಿ ಮಣಿಪುರ್ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥೋರಿಟಿಗೆ ತೆಂಗ್ಬಾಂಗ ಲೊಯ್ನ ಪುಥೊಕ್ಚಬ ಥೊರಂನಿ ಮಣಿಪುರಿ ಫಿಲ್ಮ್ ಸೈ ಸಿಂಗ್ ಮಥಂಗ್ ಮಥಂಗ್ ತಹಂಜಗನಿ ಪುಂಗ್ ತರೇಟ್ ಮಿನಿಟ್ ನಿಫು ಪುಂಗ್ ನಿಪಾನ್ ನಹಾರೊಲ್ಗೆ ಖೊಂಜಲ್ ಗುಡ್ ಮಾರ್ನಿಂಗ್ ಮಣಿಪುರ್ಗೆ ಥೊರಂದ ಲೈವ್ ಫೋನ್ ಇನ್ ಪ್ರೋಗ್ರಾಮ್ ಥಮ್ಜರಿ ಅಯು ಪುಂಗ್ ನಿಪಾನ್ ಮಿನಿಟ್ ನಿಫುನಿಥೊಯ್ ಪುಂಗ್ ಮಾಪನ್ ಮಖಾಯ್ ಫಿಲ್ಮ್ ಅಮಗೆ ಇಸೈ ಮಥಂಗ್ ಮಥಂಗ್ ತಾಬ ಫಂಗ್ಬಿಗನಿ ಗೀತ್ ಸಿಂಗ್ ಸಂದೋಕ್ಚಗನಿ ಪುಂಗ್ ತರ ಮಿನಿಟ್ ಅನಿ ಪುಂಗ್ ತರ ಮಿನಿಟ್ ಕುಂಥ್ರಾನಿಥೊಯ್ ಚಟ್ಪ ಮತಂದ ರೇಡಿಯೋ ಲೀಲಾ ನೋಂಗ್ಮ ನುಮಿದಾಂಗ್ ತಾಬ ಫಂಗ್ಬಿಗನಿ ಲೀಲಾ ಇಬ ಡಾಕ್ಟರ್ ಮೊಯ್ರಾಂಗ್ಥೇಮ್ ಪ್ರಿಯೋಬರ್ಟೆ ಸಿಂಗ್ ಲೀಲಾ ಪುಥೋಕ್ಪ ಅಧಿಕಾರಿ ಮಯೂಮ್ಗೆ ಚಂದ್ರ ಶರ್ಮಾ ಪುಥೋಕ್ಪದ ತೆಂಗ್ಬಾಂಗ್ಬ ಅಥೋಕ್ಪಂ ಸುಭಾಷ್ ಚಂದ್ರ ಸಿಂಗ್ ಗುಡ್ ಆಫ್ಟರ್ನೂನ್ ಲೇಡೀಸ್ ಕಿ ಥೊರಂದ ಲೈಫ್ ಒನ್ ಪ್ರೋಗ್ರಾಮ್ ಥಮ್ಜರಿ ಪುಂಗ್ ತರ ನಿಥೊಯ್ ಮಿನಿಟ್ ತರ ಪುಂಗ್ ಅಮ್ಮ ಮಿನಿಟ್ ತರ ಗೀತ್ ಮಲಾ ಅರಿ ಬ ಫಿಲ್ಮ್ ಅಮ್ಮದಿ ಮತ ಮಿಸೈ ಸಿಂಗ್ ಸಂದೋಕ್ಚಗನಿ ಪುಂಗ್ ಅಮ್ಮ ಮಿನಿಟ್ ನಿಫು

ꯁꯟꯗꯣꯛꯆꯔꯤꯕ ꯊꯧꯔꯝ ꯑꯁꯤ ꯗꯤꯄꯥꯔꯠꯃꯦꯟꯠ ꯑꯣꯐ ꯑꯦꯖꯨꯀꯦꯁꯟ ꯏꯁ ꯁꯃꯒ꯭ꯔ ꯁꯤꯛꯁꯥ ꯃꯅꯤꯄꯨꯔꯒꯤ ꯃꯈꯥꯗ ꯄꯨꯊꯣꯛꯆꯕꯅꯤ ꯊꯧꯔꯝ ꯑꯁꯤ ꯗꯤꯄꯥꯔꯠꯃꯦꯟꯠ ꯑꯣꯐ ꯑꯦꯖꯨꯀꯦꯁꯟ ꯏꯁꯀꯤ ꯌꯨꯇ꯭ꯌꯨꯕ ꯆꯦꯅꯦꯜꯗꯁꯨ ꯇꯥꯕ ꯐꯪꯒꯅꯤ ꯉꯁꯤꯒꯤ ꯀ꯭ꯂꯥꯁ 8ꯀꯤ ꯁꯣꯁꯦꯜ ꯁꯥꯏꯟꯁ ꯖꯤꯑꯣꯒ꯭ꯔꯥꯐꯤ ꯁꯕꯖꯦꯛꯀꯤ ꯇꯥꯡꯀꯛ ꯑꯁꯤꯒ ꯃꯔꯤ ꯂꯩꯅꯕ ꯋꯥꯍꯪ ꯍꯪꯖꯔꯤ ꯋꯥꯍꯪꯗꯤ ꯄꯋꯔ ꯔꯤꯁꯣꯔꯁ ꯃꯈꯜ ꯀꯌꯥ ꯁꯨꯕꯒꯦ ꯀꯔꯤ ꯀꯔꯤꯅꯣ ꯋꯥꯍꯪ ꯑꯃꯨꯛꯇꯪ ꯍꯟꯅ ꯅꯤꯡꯁꯤꯡꯖꯔꯤ ꯄꯋꯔ ꯔꯤꯁꯣꯔꯁ ꯃꯈꯜ ꯀꯌꯥ ꯁꯨꯕꯒꯦ ꯀꯔꯤ ꯀꯔꯤꯅꯣ ꯑꯆꯨꯝꯕ ꯄꯥꯎꯈꯨꯝ ꯄꯤꯕꯤꯔꯛꯄꯁꯤꯡꯒꯤ ꯃꯅꯨꯡꯗꯒꯤ ꯂꯣꯇꯔꯤ ꯇꯧꯔꯒ ꯈꯟꯒꯠꯂꯕ ꯃꯍꯩꯔꯣꯏꯁꯤꯡꯗ ꯑꯍꯥꯟꯕ ꯃꯅꯥ ꯑꯣꯏꯅ ꯂꯨꯄꯥ 5,000 ꯑꯅꯤꯁꯨꯕ ꯑꯃꯁꯨꯡ ꯑꯍꯨꯝꯁꯨꯕ ꯇꯥꯔꯕꯁꯤꯡꯗ ลูปา 1,000 ಅಮಸುಂ ลูปา 2,000 ಪಿಜಗನಿ ಅದೊಂದ ಪೌಕುಂ ಪಿಬಿರಕ್ಪದಾ ಇಸಾಗಿ ಮಿಂಗ್ ಕ್ಲಾಸ್ ಅಮಸುಂ ಸ್ಕೂಲ್ ಗಿ ಮಮಿಂಗ್ ಲೋಯ್ನನಾ ಡಿಸ್ಟ್ರಿಕ್ ಮರಿಕ್ಚುಂನ ಇಬಿರಗ ವಾಟ್ಸ್ಆಪ್ ನತ್ರಗ ಎಸ್ಎಂಎಸ್ ಕಿ ಕುಥಾಂಗ್ದ ಪಿಜರಿಬ ನಂಬರ್ 9378120495 ತಾ ಪೌಕುಂ ಪಿಬಿರಉ ಪೌಕುಂ ಪಿಬಿರಕ್ಪ ಮತಂದ ಎಪಿಸೋಡ್ ನಂಬರ್ ಇಬಿರಕ್ಪ ಕೌಬಿಗನು ಪ್ರೈಸ್ ವಿನರ್ ದಿ ನಸಿದಗಿ ಚೈಯೋಲ್ ಅಮಗಿ ಮತುಂಗ್ದ ಲೌಥೋಕ್ಸಗನಿ ꯃꯃꯥꯡꯗ ꯁꯟꯗꯣꯛꯆꯈꯤꯕ ꯍꯥꯏꯕꯗꯤ ꯃꯥꯔꯁ 30 ꯏꯄꯤꯁꯣꯗ ꯅꯝꯕꯔ 145 ꯀ꯭ꯂꯥꯁ 5ꯀꯤ ꯑꯦꯟꯚꯥꯏꯔꯣꯟꯃꯦꯟꯇꯦꯜ ꯁ꯭ꯇꯗꯤꯁꯀꯤ ꯋꯥꯍꯪꯒꯤ ꯑꯆꯨꯝꯕ ꯄꯥꯎꯈꯨꯝꯗꯤ ꯁ꯭ꯇꯤꯜ ꯍꯥꯎꯁ ꯀꯧꯋꯤ ꯍꯥꯏꯕ ꯑꯁꯤꯅꯤ ꯆꯨꯝꯅ ꯄꯥꯎꯈꯨꯝ ꯄꯤꯕꯤꯔꯛꯄꯁꯤꯡꯒꯤ ꯃꯅꯨꯡꯗꯒꯤ ꯂꯀꯤ ꯗ꯭ꯔꯣ ꯇꯧꯔꯒ ꯃꯊꯪꯁꯤꯠꯅ ꯑꯍꯨꯝ ꯈꯟꯒꯠꯆꯔꯦ ꯑꯍꯥꯟꯕꯗ ꯁꯒꯣꯜꯁꯦꯝ ꯂꯤꯡꯖꯦꯜ ꯊꯧꯅꯥ ꯆꯅꯨ ꯑꯦꯜ ꯑꯦꯝ ꯍꯥꯏꯠ ꯁ꯭ꯀꯨꯜ ꯑꯊꯣꯛꯄꯝ ꯊꯧꯕꯥꯜ ꯑꯅꯤꯁꯨꯕꯗ ꯀꯣꯟꯁꯝ ꯇꯣꯝꯊꯤꯟ ꯂꯥꯏꯀꯣꯟ ꯑꯞꯄꯔ ꯄ꯭ꯔꯥꯏꯃꯥꯔꯤ ꯁ꯭ꯀꯨꯜ ꯏꯝꯐꯥꯜ ꯏꯁ ꯑꯃꯁꯨꯡ ꯑꯍꯨꯝꯁꯨꯕꯗ ꯑꯦꯜ ꯃꯥꯇꯦꯛꯁꯣꯟ ꯈ꯭ꯔꯥꯏꯁ ꯖ꯭ꯌꯣꯇꯤ ꯁ꯭ꯀꯨꯜ ꯃꯟꯇ꯭ꯔꯤ ꯄꯨꯈ꯭ꯔꯤꯅꯤ ꯃꯃꯥꯡꯗ ꯁꯟꯗꯣꯛꯆꯈꯤꯕ ꯍꯥꯏꯕꯗꯤ ꯃꯥꯔꯁ 30 ꯏꯄꯤꯁꯣꯗ ꯅꯝꯕꯔ 146 ꯀ꯭ꯂꯥꯁ 5ꯀꯤ ꯑꯦꯟꯚꯥꯏꯔꯣꯟꯃꯦꯟꯇꯦꯜ ꯁ꯭ꯇꯗꯤꯁꯀꯤ ꯋꯥꯍꯪꯒꯤ ꯑꯆꯨꯝꯕ ꯄꯥꯎꯈꯨꯝꯗꯤ ꯂꯩꯁꯧ ꯍꯥꯏꯕ ꯑꯁꯤꯅꯤ ꯆꯨꯝꯅ ꯄꯥꯎꯈꯨꯝ ꯄꯤꯕꯤꯔꯛꯄꯁꯤꯡꯒꯤ ꯃꯅꯨꯡꯗꯒꯤ ꯂꯀꯤ ꯗ꯭ꯔꯣ ꯇꯧꯔꯒ ꯃꯊꯪꯁꯤꯠꯅ ꯑꯍꯨꯝ ꯈꯟꯒꯠꯆꯔꯦ ꯑꯍꯥꯟꯕꯗ ꯑꯊꯣꯏꯕ ꯆꯅꯝꯕꯝ ꯍꯤꯀꯥꯂꯣ ꯂꯥꯏꯁꯨꯁꯪ ꯂꯝꯗꯦꯡ ꯑꯋꯥꯡ ꯂꯩꯀꯥꯏ ꯑꯅꯤꯁꯨꯕꯗ ꯊꯧꯅꯥꯎꯖꯝ ꯂꯤꯟꯊꯣꯏꯉꯥꯟꯕꯤ ꯂꯥꯏꯀꯣꯟ ꯑꯞꯄꯔ ꯄ꯭ꯔꯥꯏꯃꯥꯔꯤ ꯁ꯭ꯀꯨꯜ ꯑꯃꯁꯨꯡ ꯑꯍꯨꯝꯁꯨꯕꯗ ꯑꯦꯝ ꯗꯤ ꯏꯐꯝ ꯁꯥꯖꯠ ꯈꯥꯟ ꯀ꯭ꯌꯥꯝꯒꯩ ꯍꯥꯏ ꯁ꯭ꯀꯨꯜꯅꯤ ꯑꯗꯣꯝꯒꯤ ꯁꯦꯜꯒꯤ ꯃꯅꯥ ꯑꯗꯣꯝꯒꯤ ꯕꯦꯡꯛ ꯑꯦꯀꯥꯎꯟꯇ ꯊꯥꯔꯛꯂꯒꯅꯤ ꯉꯁꯤꯒꯤꯗꯤ ꯃꯇꯥꯡ ꯑꯁꯤꯗ ꯀꯥꯏꯅꯌꯥ ꯊꯪꯅꯤꯖꯔꯤ ꯄꯤꯅꯕꯤꯔꯁꯤ

0: 야이페 윤발기 더럼 따비리버싱부 따람녹저리 구름저리 학상퍼나 탐바하이버시 미쁨 고딩먹나 밤네 아두부 까름나 감다우나 에코이기 학상부 퍼나 탐가니 하이버시니 아파바 진작자바 사질 닝티나 떠와 학상나 농아렉트르바 마담다 로신두나 탐바기 마후따 아캉 아이 따나비바 하이버시니 학상퍼바나 콰이디기 아토이벌렌니 ngasigi yaife yumbal gi thoram da tabirasi ising marida nungleiba haibahira masigi matangda hana rimski urology department da head of department una thau pubiramba housingna kripa dasni advanced hospital da senior consultant oina lebiriba dr sinam rajendra singh ga unaduna wariwatai saba unazari bi seram linthoi thoram puthok pi thokchom renubala
1: ಅದಕ್ಕೆ ಥಿವೋಂಗ್ ಥಿರಿಂಗಿ ಚಾಬಗಿ ಕೋ ಅದು ಮಾಯ್ ತಗ್ದು ಅಕೋಯ್ ಯೂನಿಟ್ ಟ್ರೇಕ್ ಐಸಿನ ಯಾವ್ರಿಸೆ ಎಸ್ಕ್ರಿಟ್ರಿ ಸಿಸ್ಟಮ್ ಜೊಹಿ ಕೋ ಎಸ್ಕ್ರಿಟ್ರಿ ಲಿಕ್ವಿಡ್ಕಿ ಹೋಯ್ಬ ಸೊಲಿಡ್ಕಿ ಹೋಗಿನ ಅಕೋಗಿ ರೆಕ್ಟಮ್ದ ಮಾಂಗ್ ಬಾವೆಲ್ ತೊಪ್ಪಿ ಅದು ಎಸ್ಕ್ರಿಟ್ರಿ ಸಿಸ್ಟಮ್ ಯೂನಿಟ್ ಟ್ರೇಕ್ ಐಸಿದ ಅಕೋಗಿ ಕಿನ್ನಿ ಅನಿ ಪುಕ್ಕಿ ನಾಕ್ಷಿಕ್ತ ಲೈರೆ ಮಸ್ತಗಿ ಕೈನೋ ಅಕೋಗಿ ಟ್ಯೂಬ್ ಅನಿ ಖಂಗ್ನ ಶಿಂಗ್ಸೆ ಯುಂಗ್ ಶೇಮ ಬಜೆ ಪುಥರಗೈ ಶಿಂಗ್ ಖಾವ್ ಬ್ಲೇದರ್ ಹೈನ ಇಂಗ್ಲಿಷ್ ಅದೇ ಮೋ

0: ಕೆದ ಹೈಲೈರೆ ಕಮೈಲ್ ಆಗ್ತೀನಿ ಹೈಬ ನೀಮ
1: ಕದಾ ದಿ ಇಂಗ್ ದಿ ಗೇಮ್ ಸಚ್ ದಿ
0: ದೋ ದೋ ದೋ ದನೆ ಮನ ಜಾನ ಹೈಜರಿಸಿ ಐಗಿ ದಿನೆ ಇಮಾನ ಶಿನ ಪರೇನ ತಿವಿರಕ್ಪ ಇಮಾಗಿ ಖುದ್ ಚಾಗದ ಬನ ಮುಂಗ್ನು ಪಿದೋ ಹೆಕ್ತ ಯಾಜರಿ ಇಮಾ ಐಗಿ ದಿ ಇಮಾದ ಯಾಜರಿ ಹೈಜರ ದು ದಿ ಮನ
1: ಅದಿ ದಿ ಹೈಂಗ್ ಮನ ತಿರಕ್ ಬದ ಪಿದೆ ನಂಗ್ ಗೇಮ್ ದ ಸಾರೆ ಕೋ
0: ಸೌಜರು ಹೈವೆ ಇಮಾ ನಂಗ್ ಬಾ
1: ಓಯ್ ಫರೆ ಫರೆ ಫರೆ ದಿ ದಿ
2: ಮಾ
0: ತಸೋ ಅತಿಮಾ ಲೈರೋ ಸೋ ಯಾ ನಿಯೆ ಇತಿಮಾ ಸೋ
2: ಹಾನ್ ಇಮಾ ಒಯ್ ಥೋರೆ ಹೈಬನ ಮಿತ್ತೋ ಐಜು ngak tang yarpa da lou la ka dou do som de yong gi ma do kan na ma sa dong
1: ma so ba ya re ima loi khang ba ja ni ko wa dom kha su ta sa ka do su ta he ta ning de
2: ku ni ma
3: ho no mi to ai ko su la ke ne tau ba ni
1: is
3: adu de yong gi ma do ma sa ga mak ta ba
1: e
3: adu de ma ya marang marang se ne ma do de la ko do phara ta da la ta ba ni khoi su wa
2: se mu ni ma ka do ge mi na se mu ha yo mu to kai ha ni khong di
1: na ti ri bu mo no bu se se lu ke ha bi si bu a gi na ma do do ha ram bro
3: e
1: ha na ti nama si mudi hobor ne hein bo
3: e rai ma wa si ma si tengang na rusida tengai phu ne yung ge anai yau de la ko phara ta na lak ta ne haida na ai ni sai sa kum chai do ne ngam sa sa ni nge mi ne ge su sang ni ko te lao sa si lao lao ha de bo ai ko de ngam sa bo le de
1: o ai ko ti ne noi go chin de ne wa ga no bagi tikle je de ko ti ne ko tol wa ton di ngai wa ri cha za bani na ti bu ngon bo si de sa lu ge ha be si bu ಆಗಿ ನಮ್ಮ ಆಸೆ ಉದ್ರಿ ಹೋಗ್ಬ ಯಾರೋಗೆ
0: ಹೇನಂಗೆ ಇಮಾಬು ಕನಾಗಿನೋ ಲುಹೋಂಗ್ ಕರಗಿ ಪೊಯಂಗ್ ಪಿ ಬಚ್ಚನೆ ದಾಯ್ನೆ ಯಾರ ಇಮಾ ಚಪಿರೋ ಚಪಿರೋ ಹೈಬನಿ ಮನಂಗ್ ಬೋ
1: ಇಮಾ ಚತ್ ಪುಚನಿಂಗ ಕ್ಯಾ ದೇಬುಂಗ
0: ಕೋಯ್ ಮಾ ಆಸಿದಿವಾ ಇತಮಾ ತಸೋ ngasidi sak sarag hallo ko ಅಕೋಯ್ ದೇಮನ ಥೋಂಗ್ ಮಾ ಸೈನ್ ಸಾಂಗ್ ಸಿ ಸಾದ ಬು ಕೋಯ್ ರೇವಾ ಇತಮಾ ಸಾರಗ ಹನ್ಬಿರೋ ಕೋ
3: ಸಾರ ಹೋಯ್ ದೇಬುಂಗ ಸಾರ ಮಾ ಸಿ ಯೋಯ್ ದೋಂಗ್ ಮಾನ್ ದೇ ದೇ
2: ಹೈ ಸಾಥು ಕೋಕ್ ಚಕ್ ಕಜಿ ಕೈನೋ ಆರು ಥೊಂಗ್ ಥೊಂಗ್ ಥೊಂಗ್ ಜಿ ಹೈಬಮ್ ಲೈ ಕರಿ ಇನೋ ನೆ
0: ಹೋಯ್ ತಾ ಸೋಸಾರ್ ಗ ಹನ್ಬಿರೋ ಬಾ ಐತೆಮಾ ಐನಾ ಅದೇ ಥೊಲಕ್ ಬದನೆ ಇತೈ ಮಗಿ ಸಾರಿ ಖರ್ಸು ಲೈರಕ್ ಬನಿ ಅದುಗಾ ಕೋಯ್ ತಾ ಸೋಗಿ ಶು ಕೋ ಶುತ್ ಖರ ಲೈರಕ್ ಬನಿ ಬಾ ಹೊರೆ ಸಕ್ಷಾ ತೋಗ ಹನ್ಬಿ ಬದ ಲೈ ಪೂ ಬಿ ಖರ ಬಾ ಕೋಯ್ ತೆಮಾ ಸಾರ್ ಗ ಹನ್ಬಿರೋ
1: ಯಾ ತೊಂಬಾ ಸೈ ಸಂಗ್ ದೋ ನತಿ ಸಾರೈ
0: ಮಾ
1: ನೇ ಅಂಬ ಥೊಂಗ ಲು
0: ಕೋಯ್ ನಿ
1: ಅದುಗ ನೇ ಐ ಸೌಕ್ತಿ ಹಪ್ಪನು ಕೋ ಐ ನೇ ಹಲಗ ನೇ ಥನ ಥೊಂಗ ತುಂ ಸಾಜಗೆ
0: ನನ್ನ ಬಾದನೆ ಲೋಯ್ಸಿನ ಥಮ ಬಬನಿ ದಸೋ ಇಂಗೊಂದ ಲೈರೆ ದಸೋ ಓ ಪರೆ ನನ್ನ ಬಾದಗಿ ಲೋಡೆ ದನ ಅದುಗನೆ
1: ನಂಗೆ ಸೈಹಿಂಗ್ ಬಿ ವಾಂಗ್ ಚೌಬಿ ಸೇ ಮಸಿದ ಮುಕ್ ಲೋಯ್ ಬುವ ಸಿದೆದಾ
3: ತೈಸುಂ ನಿ
0: ಯಾರ್ ಇಮಾ
3: ಸಂ ಬಿಸ್ ಬಕೈನ್ ಬಿನೆ ಸಿಬೋ ಮಸಿ ಹೆ ಸೀರೆ ಪೌದ ಮಸಿ ಮರುನೆ ಯುದೆ ತೌ ದೆನೆ ಕೊ ಮಸಿ ಹಾ ಬಿಸಿ ಮಸಿ ಮಸಿ ತಾನರೆ ಇ ಥೂರು ನಿಂದೆ ಗಸಿ
0: ಯಾರ್ ಇತೆ ಮ ತೋಪಿ ರೋಕ ದರೋಗೆ ಖನ ಬಿರನು ಯಾರ್ ಏ ಬಾ ಕೋ ಇತೆ ಮ ಕ ಕೋ ಮಾ ಗಸೆ ಮತಮ್ ಚುಪದ ಅದಮ್ ಸೌನರ ಲೈನೆ
3: ಸೇ ಓ ಲೈನೆ ಲೈನೆ ಬಿ ಮ ಸಿದಿ ಸುಂಫಾ ಹೆ ಫಾರೋ
0: ದೆ ಮಸಿ ಮರಂ ನೈ ಯಾಮ್ ಚೌಬಮ್ ಲೈ ನನಾಂ ಕೋ ನಾ ಹೈಜಗೆ ಅದು ಸರುಕ್ಪುರಿ ದಸೋ ತೇಮಾ ಸಖುಂ ಚಂಗ್ ಬಿರಮೋ ai kathil masada gi nga masam da lejero ge sakum changbiro mota so
2: ho yare yare
3: yare nati bungo nga do aso bom khala ge lero ko
0: ho ho ite ma changbiro mo sangbiro ano so ru gi ge
2: kha thoro ko
1: nati moi ta sa wa
2: kai do ge
1: so si
2: kai do have no me
1: nati nga do ta sa da thong tu e da na adu ga a khoi ni ge sa ruk to ma to ma ta khala ga lo e sa tho e da na adu ga ma si ge hanu bi si he he nang khang ni da na nang o ma gi hinjang te ko to ma mai ga alu ani ga ni ma si da ni o kha le thamam do da nang khang da na nang ನತಿ ಮೊಯ್ತಾ ಸೋ
2: ಕೈ ದೌರೆ ಹೈಬ ನೋ ಮಿಯಾ
1: ನತಿ ಗಾ ತಾವ ದು ಕ್ರಪು ಗಿ ಸಿದಾ ಬನಂಗ ಬೋ
2: ಯುಮ್ದಾ
1: ಹೋಯೆ ಬಾ
2: ತಾವ ತಿಂಗ ದನ
1: ಓಯ್ ಸಲ ಸಲ ಸಂಗ ಸೋ ಹಾಲ ತು ಸಂಗ

ಭಾರತ್ ಅಮದಿ ಭಾರತ್ ಕಿ ಮಪಾಲಂ ಗಿ ಏರ್ಲೈನ್ ಸಿಂಗ್ ದಾ ಮಮಾಂಗ್ ದಾ ಥಾಮ ಖಕ್ತ ದಾ ಏರ್ ಹೋಸ್ಟೆಸ್ ಕುಂತರೆತ್ ಮೈ ಪಾಕ್ ನ ಪುಥೋಕ್ಪ ಗಮ್ಕ್ರಬ ಮತುಂಗ್ ದಾ ಹಂದಕ್ ತಾ ಲಿಶಿಂಗ್ ಅನಿ ಕುಂತರು ಕಿ ಜನವರಿ ಥಾ ದಾ ಮಿಯೋಯ್ ಕುಂತ್ರಾ ಮರಿ ಪುಥೋಕ್ತು ನಾ ಯಾಮ್ ನ ಚಾವ್ ನ ಮೈ ಪಾಕ್ಪ ಗಮ್ಕ್ರಬ ಕಿಂಗ್ಡಮ್ ಏವಿಯೇಷನ್ ಇನ್ಸ್ಟಿಟ್ಯೂಟ್ ನಿ ಸ್ಪೋಕನ್ ಇಂಗ್ಲಿಷ್ ಸ್ಪೋಕನ್ ಹಿಂದಿ ಗ್ರೂಮಿಂಗ್ ಸಾಫ್ಟ್ ಸ್ಕಿಲ್ಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಂಟರ್ವ್ಯೂ ಟೆಕ್ನಿಕ್ಸ್ ರೆಂಪ್ ವಾಕ್ ಅಮದಿ ಕಂಪ್ಯೂಟರ್ ಕೋರ್ಸಿಂಗ್ ಕ್ವಾಲಿಫೈಡ್ ವೈರಬ ಎಕ್ಸ್ಪೀರಿಯನ್ಸ್ ಲೈರಬ ಒಜಾ ಸಿಂಗ್ ನ ತಾಕ್ಪಿ ತಂಬಿರಿಬ ಶೇಲಿ ಚಂಗ್ ಚಂಗ್ ದನ ತಂಬಯಾರಬ ಇನ್ಸ್ಟಿಟ್ಯೂಟ್ ನಿ ಕುದುಂಚಾ ಬಸ್ ಲೌಬಿದುನಾ ಕ್ಲಾಸ್ 12 ಲೋರಗ ಏವಿಯೇಷನ್ ಗಿ ಲಂದ ಮೈ ಪಾಕ್ಪಗಿ ಮಂಗ್ ಮಂಗ್ಬಿಯು ಅಕುಪ ಮರೋಗಿದಮಗ್ ಓಲ್ ಲಂಬುಲೆನ್ ಆಪೋಸಿಟ್ ಜಿಪಿ ವಿಮೆನ್ಸ್ ಕಾಲೇಜ್ ನತ್ರಗ ಎಂಪಿಪಿ ಕಾಂಪ್ಲೆಕ್ಸ್ ಪೌನಾ ಬಜಾರ್ ಪೋಲೋ ಗ್ರೌಂಡ್ ಮನಿಂದ ಲೈಬ ಆಫೀಸ್ ತಗಿ ಪಾವ್ ಲೌಬಿಯು ಕಿಂಗ್ಡಮ್ ಏವಿಯೇಷನ್ ಇನ್ಸ್ಟಿಟ್ಯೂಟ್.